0: ಸ್ವಾಧಿಂ ಪಾತು ನಭೋ ಮಣಿ ದ್ವಾದಶಾತ್ಮಾ ಕಟಿಂ ಪಾತು ಸವಿತಾ ಪಾತು ಸಕ್ತಿನಿ ಊರು ಪಾತು ಸುರ ಶ್ರೇಷ್ಠೋ ಜಾನುನಿ ಪಾತು ಭಾಸ್ಕರ ಜಂಘೇ ಮೇ ಪಾತು ಮಾರ್ತಾಂಡೋ ಗುಲ್ಫೌ ಪಾತು ತಿಶಾಂ ಪತಿ ಪಾದೌ ಪಾತು ದಿನಮಣಿ ಪಾತು ಮಿತ್ರೋಖಿಲಂ ವಪುಃ ಆದಿತ್ಯ ಕವಚಂ ಪುಣ್ಯಂ ಅಭೇದ್ಯ ವಚ್ರ ಸನ್ನಿಭಂ ಸರ್ವ ರೋಗ ಭಯಾದಿಭ್ಯೋ ಮುಚ್ಯತೆ ನಾತ್ರ ಸಂಶಯ ಸಂವತ್ಸರಮುಪಾಸಿತ್ವಾ ಸಾಮ್ರಾಜ್ಯ ಪದವೀಂ ಲಭೇತ್.
1: ಯಸ್ಸೋ ಯಸ್ಸೋ.

ಸುತಂ ಶಕ್ತಿಶೂಲ ಗದಾ ಕುಜೋತ್ವ ಕೇಶವಂ ಮೇರುಂ ಪ್ರದಕ್ಷಿಣಂ ಕೃತ್ವಾ ಸರ್ವದೇವ ಅಂಗಾರಕ ಶಿರೋ ರಕ್ಷಿಸುತ ಕರ್ಣೋ ರಕ್ತಾಂಬರಃ ಪಾತು ನೇತ್ರೇ ಮೇ ರಕ್ತಲೋಚನಃ.

ಶೇಷಂ ಸೂರ್ಯಃ ಪಾತುಲವಾಕರಃ ಆದಿತ್ಯೋ ಲೋಚನೆ ಪಾತು ಶ್ರುತಿಂ ಪಾತು ದಿವಾಕರಃ ಘ್ರಾಣಂ ಪಾತು ಸದಾ ಪಾನು ಮುಖಂ ಪಾತು ಸದಾ ರವಿಃ ಜಿಹ್ವಾಂ ಪಾತು ಜಗನ್ನೇತ್ರಃ ಕಂಠಂ ಪಾತು ವಿಭಾವಸುಃ ಸ್ಕಂ

ಆಯುರಾರೋಗ್ಯಸುಪದಂ ಪುತ್ರ ಪೌತ್ರ ಪ್ರವರ್ಧನಂ ಯಃ ಪಠೇತ್ ಕವಚಂ ದಿವ್ಯಂ ಶೃಣುಯಾತ್ ವಾ ಸಮಾಹಿತಃ ಸರ್ವಾನ್ ಕಾಮಾನ್ ಅವಾಪ್ನೋತಿ ದೀರ್ಘಮಾಯುಶ್ಚ ವರ್ಧನಂ. ಕಾಮಹಸ್ತಾಭ್ಯಾಂ ಚಾಪೇ ಶುಭರ ಧರಾಸುತಂ ಶಕ್ತಿಶೂಲಗದಾಂಜೋರ್ಧ್ವಕೇಶವಂ ಮೇರುಂ ಪ್ರದಕ್ಷಿಣಂ ಕೃತ್ವಾ ಸರ್ವದೇವಂ ಅಂಗಾರಕ ಶಿರೋ ರಕ್ಷಿಸುತ.

ಮಾಲಿನಂ ವಿಶೇಷ ಭೂಷಣೋಜ್ವಲಂ ಘೋಷಮಾನ ಕಿಂಕಿಣಿ ವಿಭೀಷಣಾದಿ ಪೋಷಣಂ ಸುರುಷಣಾ ಕೃತಾಂಬುಧಿಂ ವಿಭೀಷಣಾ ಚ ತಂ ಪದಂ ಗೋಪಾಲ ಬಾಲ ಜಾಲ ಚೂಲ ಬಾಲ ಕೃಷ್ಣಮಾಶ್ರಯೇ.

ಜಿತಂ ಗೋಪಾಲ ಬಾಲ ಜಾಲ ಚೋಲ ಬಾಲ ಕೃಷ್ಣ ಮಾಷಿ ರಮಣೀಯ ಯಜ್ಞ ಧಾಮ ಭಾವಿನಿ ವರಪ್ರದ ಮನೋಹರಂ ಗುಲಾಬಿ ರಾಮ ಉನ್ನತೋನ್ನತಂಗುರಂ ಸಾಮಗಾನ ವೇಣುನಾದ ಲೋಲ ಮಚ್ಚಿತಾಸ್ತಕಂ ಗೋಪಾಲ ಬಾಲ ಜಾಲ ಚೋಲ ಬಾಲ ಕೃಷ್ಣ ಮಾಷಿ.